0: ಚಿತ ರಘುಪತ ಕಿಸಪೂಛತ ಲೇಖ
1: ಜಬ ನಾಥನ ರಂಜನ ಗೋಚರ ಗಾದೆ
0: ತಬ ಕೌನ್ ಛುಟೆ ಕೌನ್ ಬಂಧನ ಬಾಧೆ
1: ಆಪಣೆ ಆಪಿಯ ಚರ್ಜಾ
0: ನಾನಕ ಆಪಣ ರೂಪ ಆಪಿ ಉಪರ ಜಾ
1: ಜಯ ನಿರ್ಮಲ ಪೊರಕ ಪೊರಕ ಪತೆ ಹೋತಾ
0: ಜಯ ಬಿನ ಮೈಲ ಕೌ ಕ್ಯಾ ತೋತಾ
1: ಜಯ ನಿರಂಜನ ನಿರಂಕಾರ ನಿರ್ಬಾನ
0: ಜಯ ಕೌನ್ ಕೌ ಮಾನ ಕೌನ್ ಅಭಿಮಾನ

ನೇರಗೋನು ಪ್ರಾವು ಸಹ ಸುಪಾಯ ತಾವ ಸೇವಸಾಗುತ್ತೆ ಕಹ ಹೋಕೆ ಠಾಯ್ ಜಾವೇ ಆಪೇ ಆಪ್ ಆಪನಿ ಜೋ ತರೇ ತಾವ ಕಾಮನ್ ನೇರ ಕಾಮನ್ ಕದ ಡರೇ ಆಪನ ಚಲತೆ ಆಪ ಕರ್ಣೇ ಹಾರ ನಾನಕ ಠಾಕುರ ಮೇ ಪಾರ ವಿನಾಶಿ ಸುಖ ಆಪಣೇ ಆಸನ ತಹ ಜನ್ಮ ಮರಣ ಕಹ ಕಹ ವಿನಾಶನ ਜਬ ਪੂਰਨ ਕਰਤਾ ਪ੍ਰਭ ਸੋਏ ਤਬ ਜਮ ਕੀ ਤਰਾਸ ਕਹ ਕਿਸ ਹੋਏ ਜਬ ਅਵਗਾਤੇ।